ಕಮಲಂಬಲಂಬಿತಾಂಬುಜಂ ಗತುಂಗಮಾಲಿಕಾ ಡಮಕ್ ಡಮಕ್ ಡಮಕ್ ಬಿನಾ ಡಮರ್ವಯ ಚಕಾರ ಚಂಡತಾಂಡವಂ ನವೋದುವ ಶಿವ ಶಿವಂ ಶಿವ ಶಿವಂ.